ಲೋಕಸಭಾ ಅನುಸಂಧಾನ ಕೇಂದ್ರ ಸಂಘಟನೆ ಸಹಕಾರಿಯಾದ ಜೆಡಿ ಇಂಟರ್ನ್ಯಾಷನಲ್ ಎಂಬ ರೋಟರಿ ಕ್ಲಬ್ ಆಫ್ ಕಠ್ಮಂಡು ಮೀಟ್ ಕ್ಯಾಂಪಸ್ ಆಚಾರ್ಯ ವಿಶ್ವ ಭಾರತ ರೋಟರಿ ಫ್ರೆಂಡ್ಸ್ ಎಂಬ ಪಾಟ್ನರ್

0: ಸಂಬಂಧವನ್ನು ಉಪಯುಕ್ತವಾಗಿ ಸಲಹ ನೀಡುವುದು
1: ನಿಯಮಿತ ರೂಪ ಎಂದು ಶಾರೀರಿಕ ದಯಾಂಬಿ ಮತ್ತು ಸ್ವಸ್ಥವನ್ನು ಮತ್ತು ಕಷ್ಟ
0: ಸಂತುಲಿತ ಭೋಜನ ಪರ್ಯಾಪ್ತದಿಂದ ಸಕಾರಾತ್ಮಕ ಸೋಚ್ ಎಂಬ ಚಿಂತಾ ಸಕಾರಾತ್ಮಕ ಮುಕ್ತ ರಂಗ ಮತ್ತು ರೋಗಾಂತ
1: ನಿಯಮಿತ ಸ್ವಾಸ್ಥ್ಯ ಜಾಸ್ತಿ
0: ಚೀಲ ಪದಾರ್ಥ ಮಾತ್ರ ಮಾಸು ಕಂಕಾವು ಫಲ ಸುಖಾವು
1: ಮದ್ಯಪಾನ ಮತ್ತು ಧೂಮಪಾನ ಸೇವನ
0: ಸುಸ್ಥರವು ಸುಖಮಯ ಜೀವನ
2: ರೇಡಿಯೋ ಗುರುವಾರ ಎಫ್ಎಂ ಕುಮಾರ ಸ್ವಾಮೀಜಿ ಪೂಜಾರಿ ಸಂದೇಶ
0: ಖುಲೇ ರಸ್ತೆ ಖುಲೇ ರಸ್ತೆ ಬಿಬಿಸಿ ವಿಜಯ ರೇಡಿಯೋ